0: ಸದಾಶಿವಸಮಾರಂಭಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಾಂ ವಂದೇ ಗುರುಪರಂಪರಾಂ ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರಃ ಗುರುರ್ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಮನ್ನಾಥ ಶ್ರೀ ಜಗನ್ನಾಥ ಮದ್ಗುರು ಶ್ರೀ ಜಗದ್ಗುರು ಮಮಾತ್ಮ ಸರ್ವಭೂತಾತ್ಮ ತಸ್ಮೈ ಶ್ರೀ ಗುರುವೇ ನಮಃ. Salutations to the cosmic self.
1: Mudratuma kozmiku shanvalunak.
0: Salutations to Srila Purjasatapit Parampara.
1: Isletam a Srila Purjasatapit Paramparana.
0: May I not pronounce our beloved Gurudev, His Holiness Vishwaguru Mahamandaleshwar Maheshwaranand Purji.
1: Pranamam a szeretett Gurudevánknak, őszentsége Vishwaguru Maheshwaranandjinak.
0: Om namo narayan to all the sannyasis present here.
1: Om namo narayan a jelenlévő sannyasiknak.
0: And Hari Om and good morning to all of you who are present here and those who are watching through Swamiji TV.
1: Hari Om, jó reggelt mindenkinek, aki itt van és aki a Swamiji TV-n keresztül néz minket.
0: Beautiful week, for me weeks,

ಶತ್ರುಬುದ್ಧಿರ್ವಿನಾಶಾಯ ದೀಪಜ್ಯೋತಿ ನಮೋಸ್ತುತೇ. ದೀಪಜ್ಯೋತಿ ಪರಬ್ರಹ್ಮ ದೀಪಂ ಸರ್ವೇ ಮೋಹನಂ ದೀಪನಂ ಸಜತೆ ಸರ್ವಂ ಸಂಧ್ಯಾದೀಪಂ ಸರ್ವಸತ್ಯಂ ಬ್ರಹ್ಮಾರ್ಪಣಂ ಬ್ರಹ್ಮಾಹವೇರ್ಬ್ರಹ್ಮಾಗ್ನೋ ಬ್ರಹ್ಮಣಾಹುತಂ ಬ್ರಹ್ಮೇವತೇನ ಗಂತವ್ಯಂ ಬ್ರಹ್ಮಕರ್ಮ ಸಮಾಧಿನಃ. ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೇ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೇ. ಓಂ ಶಾಂತಿಃ ಶಾಂತಿಃ ಶಾಂತಿಃ.